0: ಕೃಷ್ಣ ಹಿ ದೇಶೆ ಅದ್ಯ ಗಣೇಶ ಚತುರ್ಥಿ ಪರ್ವ ಮಹತಾ ಭಕ್ತಿಭಾವೇನ ಶ್ರದ್ಧೆಯ ಆಚರ್ಯತೆ. ಅಯಂ ಪಾವನ ದಿವಸ ಹೃದ್ಧಿ ಬುದ್ಧಿ ಸಿದ್ಧೀನಾಂ ಪ್ರತೀಕಭೂತಸ್ಯ ಭಗವತಃ ಶ್ರೀ ಗಣೇಶಸ್ಯ ಜನ್ಮೋತ್ಸವತ್ವೇನ ಆಮಾನ್ಯತೆ. ವಿನಾಯಕ ಚತುರ್ಥಿ ಉತ ಗಣೇಶ ಉತ್ಸವ ಇತಿ ನಾಮ್ನಾ ಪ್ರಸಿದ್ಧಃ ಅಯಂ ದಿನವಿಶೇಷ ದಶ ದಿವಸೀಯಾನ್ ನಾಂ ಉತ್ಸವ ಕಾರ್ಯಕ್ರಮಾಣಾಂ ಶುಭಾರಂಭಂ ಸೂಚಯತಿ. ಯಸ್ಮಿನ್ ಭಕ್ತಾಃ ಸ್ವಕೀಯ ಗೃಹೇಷು ಮಂಡಪೇಷು ಚ ಭಗವತಃ ಗಣೇಶಸ್ಯ ಮೃಣ್ಮಯೀಂ ಪ್ರತಿಮಾನಂ ಪ್ರತಿಷ್ಠಾಪ್ಯ ವಿಧಿವತ್ ಪೂಜಾರ್ಚನಾಂ ಕುರುವಂತಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ದೇಶವಾಸಿಭ್ಯ ಗಣೇಶ ಚತುರ್ಥಿ ಪರ್ವಣಃ ಶುಭಕಾಮನಾಃ ಪ್ರದತ್ತಃ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಂ ಇದಂ ಇದಾನೀಂ ಆಕಾಶವಾಣೀತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟ್ಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯತಂತ್ರಾಂಶೇ ಅಪಿ ಉಪಲಬ್ಧೋ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬುಧವಾಸರೆ ನವದೆಹಲ್ಯಾಂ ಯಶೋಭೂಮಿ ಸ್ಥಳೆ ಏಷಮಃ ಸೆಮಿಕಾನ್ ಇಂಡಿಯಾ ಇತ್ಯಸ್ಯ ಪಂಚಮ ಸಂಸ್ಕರಣಂ ಉದ್ಘಾಟಯಿಷ್ಯತಿ. ಅಸ್ಮಿನ್ ಕಾರ್ಯಕ್ರಮೆ ಷಡಶತಾಧಿಕಾಃ ಪ್ರದರ್ಶಕಾಃ 300 ಅಂತಾರಾಷ್ಟ್ರೀಯ ಸಮವಾಯಾಃ 40 ದೇಶೇಭ್ಯಃ ಪ್ರತಿಭಾಗಿನಃ ಚ ಪ್ರತಿಭಾಗಂ ಗೃಹಣಂತಿ. ಅಸ್ಯಾಂ ಪ್ರದರ್ಶಿನ್ಯಾಂ ಷಡ್ ರಾಷ್ಟ್ರಾಣಾಂ 20 ರಾಜ್ಯ ಪ್ರಶಾಸನಾನಾಂ ಚ ಮಂಡಪಾನ್ ಸಮೇತ್ಯ ಸ್ಟಾರ್ಟ್ಅಪ್ ಇತ್ಯೇದೇಶಾಂ ಚ ಮಂಡಪಾಃ ಅಂತರ್ನಿಹಿತಾಃ ಸಂತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅವೋಚತ್ ಯತ್ ಭಾರತಸ್ಯ ಭಾಷಾ ವೈವಿಧ್ಯಂ ದೇಶೆ ವಿವಿಧತಾಯಾಂ ಏಕತಾಯಾಃ ಭಾವನಾಂ ದೃಢಯತಿ. ಅದ್ಯ ಹಿಂದಿ ದಿವಸಾವಸರೆ ಏಕಸ್ಮಿನ್ ದೃಶ್ಯಾಂಕನ ಸಂದೇಶೆ ಗೃಹಮಂತ್ರಿ ದೇಶವಾಸಿಭ್ಯಃ ಶುಭಕಾಮನಾಃ ಅಯಚ್ಛತ್. ತೇನ ಉಕ್ತಂ ಯತ್ ಭಾರತಂ ಭಾಷಿಕ ವೈವಿಧ್ಯಯುತಂ ಸಾಂಸ್ಕೃತಿಕ ಸಮೃದ್ಧಿಪರಂ ಚ ರಾಷ್ಟ್ರಂ ವಿದ್ಯತೆ. ಗೃಹಮಂತ್ರಿ ಅವೋಚತ್ ಯತ್ ನೈಕಾಃ ಭಾಷಾಃ ಭಾರತಸ್ಯ ಶಕ್ತಯಃ ಸಂತಿ ನತು ದುರ್ಬಲತಾ. ತೇನ ಪ್ರೋಕ್ತಂ ಯತ್ ಹಿಂದಿ ಭಾಷಾಯಾಃ ಉನ್ನತಿಃ ತದೈವ ವರ್ತತೆ ಯದಾ ಸಾ ಅನ್ಯಾಸಾಂ ಭಾರತೀಯ ಭಾಷಾಣಾಂ ಸಮ್ಮಾನಂ ಪ್ರಚಾರ ಪ್ರಸಾರಂ ಸಂರಕ್ಷಣಂ ಚ ಕುರ್ಯಾತ್.
1: भाषा किसी भी समाज की स्मृति होती है, उसका आत्मबोध होती है. हिंदी ने इस विविधता के बीच संवाद, संपर्क और समन्वय की भाषा के रूप में देश के विभिन्न वर्गों और समुदायों को जोड़ने में महत्वपूर्ण भूमिका निभाई है. हिंदी का विकास भी तभी सार्थक है जब सभी भारतीय भाषाओं के सम्मान, संरक्षण और संवर्धन के साथ आगे बढ़े.
0: अवधेयं यत् अद्य हिंदी दिवसः आदेशम् आयोज्यते. गतशताब्दस्य 49वें वर्षे संविधान सभया देवनागर्यां निबद्धा हिंदी भारतस्य राजभाषा रूपेण स्वीकृता. तदा आरभ्य प्रतिवर्षं सितंबर मासस्य 14 दिवसे हिंदी दिवसस्य आयोजनं विधीयते. सर्वकारेण उक्तं यत् 20th-2000 ವರ್ಷಂ ಆರಭ್ಯ ನವಸು ರಾಜ್ಯೇಷು 47.5% ಅಂಗಾರಖಂಡಾನಾಂ ಶಭೂಷ ವಿಕ್ರಯಃ ಕೃತಃ. ಕೃಷ್ಣ ಅಂಗಾರ ಮಂತ್ರಾಲಯೇನ ಉಕ್ತಂ ಯತ್ ಅನೇನ ಪ್ರತಿವರ್ಷಂ ಅನುಮಾನತಃ 47.5 crore rupees ಆಯಃ ಅಥ 14.9 lakh ವೃತ್ತಯಃ ಜನಯಿಷ್ಯಂತೆ. ಮಂತ್ರಾಲಯೇನ ಉಕ್ತಂ ಯತ್ ಗತೆ ವಿತ್ತೀಯ ವರ್ಷೆ ಆವಂಟಿತ ವಾಣಿಜ್ಯಿಕ ಖನಿಭ್ಯಃ ಪ್ರಾಪ್ತಃ ಸಕಲಾಯಃ ಪ್ರಾಯಃ 390 crore rupees ಆಸೀತ್. ಭಾರತೇನ ಹ್ಯಃ ಓಮಾನತಟೆ MTEL ಗಯಾ ಇತಿ ವಾಣಿಜ್ಯಿಕ ಪೋತೆ ಜಾತಸ್ಯ ಆಕ್ರಮಣಸ್ಯ ನಿಂದಾ ಕೃತಾ. ಏಕಸ್ಯಾಂ ವಿಜ್ಞಪ್ತೌ ಓಮಾನ ದೇಶೆ ಸ್ಥಿತೇನ ಭಾರತೀಯ ದೂತಾವಾಸೇನ ಉಕ್ತಂ ಯತ್ ಅದ್ಯಾವಧಿ 13 ಭಾರತೀಯ ದಲ ಸದಸ್ಯಾಃ ಸುರಕ್ಷಿತಾಃ ಉದ್ಧೃತಾಃ. ಯದ್ಯಪಿ ಏಕಸ್ಯ ವಿಲುಪ್ತಸ್ಯ ಭಾರತೀಯ ನಾಗರಿಕಸ್ಯ ಅನ್ವೇಷಣಂ ಉದ್ಧಾರ ಕಾರ್ಯಂ ಚ ನಿರಂತರಂ ವಿಧೀಯತೆ. ದೂತಾವಾಸೇನ ಉಕ್ತಂ ಯತ್ ಸ್ಥಿತಿಃ ಸೂಕ್ಷ್ಮತಯಾ ನಿರೀಕ್ಷ್ಯತೆ. ಅನ್ವೇಷಣ ಉದ್ಧಾರ ಕಾರ್ಯೇ ಚ ಓಮಾನ್ ಅಧಿಕಾರಿಭಿಃ ಸಹ ಸಮನ್ವಯೇನ ವಿಧೀಯತೆ. ಭಾರತೀಯ ದೂತಾವಾಸೇನ ಭಾರತೀಯ ನಾಗರಿಕಾನ್ ಉದ್ಧರ್ತುಂ ಲಬ್ಧಸ್ಯ ಸಹಯೋಗಸ್ಯ ಕೃತೆ ಓಮಾನ್ ಪ್ರಾಧಿಕಾರಿಭ್ಯಃ ಧನ್ಯವಾದಃ ಅಭಿಜ್ಞಾಪಿತಃ. ಜರ್ಮನಿ ದೇಶಸ್ಯ ಅಲೆಕ್ಸಾಂಡರ್ ಜ್ವೇರೆವಃ ಯುಎಸ್ ಮುಕ್ತ ಟೆನಿಸ್ ಕ್ರೀಡಾಯಾಃ ಪುರುಷ ಏಕಲವರ್ಗಸ್ಯ ಸ್ಪರ್ಧಾಂ ವಿಜಿತವಾನ್. ಸಹ ಗತರಾತ್ರೌ ನ್ಯೂಯಾರ್ಕ್ ನಗರೆ ಅಮೆರಿಕಾಯಾಃ ಬೇನ್ ಸೆಲ್ಟನ್ ಇತ್ತೀನಂ 6-3, 7-6, 7-2 ಇತಿ ಅಂಕ